0: ಪ್ರಾಣಾಂ ರುಚಿಃ ವರ್ಧಮಾನಃ ದೃಶ್ಯತೆ ಲೋಕೆ. ಅತಃ ನೃತನಾಟ್ಯಾದಿಷು ಕ್ಷೇತ್ರೇಷು ಆಕರ್ಷಕಂ ಧನಾರ್ಜನಾವಸರಂ ಪ್ರಾಪ್ನುಯುಃ ಕುಶಲಾಃ ಕಲಾವಂತಃ ಇತಿ ಮೇ ವಿಶ್ವಾಸಃ. ಚಿತ್ರಕಲಾಕ್ಷೇತ್ರೇ ಅಪಿ ಅಭಿನವಾನ್ ಪ್ರಯೋಗಾನ್ ಕರ್ತುಂ ಅವಸರಾಃ ಸಂತಿ. ಪಾರಂಪರಿಕ ಪಟ್ಟಚಿತ್ರಂ, ತಂಜಾವರ ಚಿತ್ರಂ ಏವಂ ಪುರಾಣ ಕಥಾನಾಂ ಐತಿಹಾಸಿಕ ಚರಿತ್ರಾಣಾಂ ಆರೇಖನಂ ಸಂಸ್ಕೃತ ಜ್ಞಾನೇನ ವಿನಾ ಕಥಂ ಶಕ್ಯಂ ಭವೇತ್. ಸಂಸ್ಕೃತ ಸೂಕ್ತೀನಾಂ ವಸ್ತುಷು ವಸ್ತ್ರೇಷು ಚ ಮುದ್ರಣಂ ತೇಷಾಂಚ ವಿಕ್ರಯಣಂ ಇತ್ಯೇಕಃ ಲಾಭದಾಯಕಃ ವ್ಯವಸಾಯಃ ಭವಿತುಂ ಶಕ್ಯತೆ ಇತಿ ಅನುಭವಃ ಬಹುನಾಂ. ಪರ್ಯಟನಕ್ಷೇತ್ರೇ ಯಾತ್ರಾ ಮಾರ್ಗದರ್ಶಕಃ ಯದಿ ತತ್ತಸ್ಥಾನೀಯಾನಿ ವೈಶಿಷ್ಟ್ಯಾನಿ ವದತಿ ತಥೈವ ಸಹ ಸಂಸ್ಕೃತ ಸಾಹಿತ್ಯೇ ಆಗತಾನಿ ವೈಶಿಷ್ಟ್ಯಾನಿ ಅಪಿ ವರ್ಣಯೇತ್. ಮೂರ್ತಿಶಾಸ್ತ್ರಂ ಸ್ಥಾಪತ್ಯಶಾಸ್ತ್ರಂ ಮಂದಿರ ನಿರ್ಮಾಣಾದಿ ವೈಶಿಷ್ಟ್ಯಪೂರ್ಣಂ ಜ್ಞಾನಭಂಡಾರಂ ತದರ್ಥಂ ಅತೀವೋಪಯುಕ್ತಂ. ಏತಾದೃಶಂ ಅತ್ಯದ್ಭುತಂ ಅಭಿನವಂ ರಂಜಕಂ ಜ್ಞಾನಂ ಪ್ರಾಪ್ತುಂ ಸಮುತ್ಸುಕಾಃ ಪರ್ಯಟಕಾಃ ಯಥೇಷ್ಟಂ ಧನಂ ದಾತುಮಪಿ ಉತ್ಸಹಂತೆ. ಕಸ್ಮಿಂಶ್ಚಿತ್ ಗ್ರಾಮೇ ಗ್ರಾಮಸ್ಥಾನಾಂ ಸಹಾಯೇನ ಸಂಸ್ಕೃತ ಗ್ರಾಮಃ ಇತಿ ಸಂಕಲ್ಪನಾ ನ ಕೇವಲಂ ಏಕಸ್ಯ ಜನಸ್ಯ ಅಪಿ ಚ ಸಮಗ್ರ ಗ್ರಾಮಸ್ಯ ಉನ್ನತೇ ಕಾರಣಂ ಭವಿತುಂ ಅರ್ಹತಿ. ವಾಸ್ತುಶಾಸ್ತ್ರಂ ಜ್ಯೋತಿಷಂ ಅರ್ಥಶಾಸ್ತ್ರಂ ಇತ್ಯಾದಿನಾಂ ಆಧುನಿಕದೃಷ್ಟ್ಯಾ ಅಭ್ಯಾಸಃ ಸದ್ಯಃ ಆವಶ್ಯಕಃ ಮನ್ಯತೆ. ವಾಸ್ತುದೋಷ ನಿವಾರಣಂ ಫಲಜ್ಯೋತಿಷಂ ಹೋರಾಶಾಸ್ತ್ರಂ ರತ್ನಶಾಸ್ತ್ರಂ ಚ ಏವಂ ವಿವಿಧೇಷು ಕ್ಷೇತ್ರೇಷು ಅಭ್ಯಾಸಪೂರ್ಣಂ ಮಾರ್ಗದರ್ಶನಂ ಸಮಾಜೇ ಬಹುಭಿಃ ಈಶ್ಯತೆ. ಅತಃ ಈ ದೃಶಃ ವೃತ್ಯವಸರಃ ಅವಶ್ಯಮೇವ ಪರಿಶೀಲನೀಯಃ ಅನುಕರ್ತವ್ಯಃ ಇತಿ ಚಿಂತನಂ. ಅರ್ಥಶಾಸ್ತ್ರಸ್ಯ ರಾಜ್ಯಶಾಸ್ತ್ರಸ್ಯ ಚ ಅಂತರ್ಭಾವಃ ವಿಧಿಮಹಾವಿದ್ಯಾಲಯಾನಾಂ ಅಭ್ಯಾಸಕ್ರಮೇಷು ಸುವಿಹಿತಃ ಅಸ್ತಿ. ಸಂಪ್ರತಿ ವ್ಯವಸ್ಥಾಪನಕ್ಷೇತ್ರೇ ಶ್ರೀಮದ್ ಭಗವದ್ಗೀತಾ ಚಾಣಕ್ಯ ನೀತಿಃ ಕೌಟಿಲೀಯ ಅರ್ಥಶಾಸ್ತ್ರಂ ನೀತಿಶತಕಂ ಏತಾದೃಕ್ ಗ್ರಂಥಾಧಾರಿತಂ ಅಭ್ಯಾಸಕ್ರಮಂ ಯೋಜಯಿತುಂ ಸಂಸ್ಕೃತ ತಜ್ಞಾನಾಂ ಮಹತಿ ಅವಶ್ಯಕತಾ ವರ್ತತೆ. ಸಂಪ್ರತಿ ವೇಗೇನ ವರ್ಧಮಾನಂ ಕ್ಷೇತ್ರಮೇಕಂ ಕೃತಕ ಬುದ್ಧಿಃ ನಾಮ ಎಐ ಇತಿ. ಅಸ್ಮಿನ್ ಕ್ಷೇತ್ರೇ ಅಪಿ ಸಂಸ್ಕೃತಾನುಕೂಲಾಃ ಸಂಸ್ಕೃತಾಧಾರಿತಾಃ ವಾ ನೈಕೇ ವೃತ್ಯವಸರಾಃ ಭವಿಷ್ಯಂತಿ ಇತಿ ತಜ್ಞಾನಾಂ ಮತಂ. ಬಹವಃ ಐಐಟಿ ಸಂಶೋಧಕಾಃ ಅಸ್ಯಾಂ ದಿಶಿ ಪ್ರಯತ್ನರತಃ ಭೂರಿಶಃ ಕಾರ್ಯಂ ಕುರ್ವಂತಿ. ಕಂಪಿಟೇಷನಲ್ ಲಿಂಗ್ವಿಸ್ಟಿಕ್ಸ್ ತಂತ್ರಾಂಶ ನಿರ್ಮಾಣಂ ನಾಮ ಆ್ಯಪ್ ನಿರ್ಮಾಣಂ ಸಂಸಾಧನಿ ಪ್ರಕಲ್ಪಃ ಏವಂ ವಿಧಃ ಅಸ್ಯ ಕ್ಷೇತ್ರಸ್ಯ ವಿಸ್ತಾರಃ ಮಹಾನ್ ಆಲೇಖಶ್ಚ ಉನ್ನತಃ ತಥಾ ವಿಚಾರಃ ಗಭೀರಃ ಇತಿ ಮೇ ಪ್ರತಿಭಾತಿ. ಸ್ಕ್ಯಾನಿಂಗ್ ಆ್ಯಂಡ್ ಡಿಜಿಟೈಸೇಷನ್ OCR ಸರ್ಚೇಬಲ್ ಇಂಜಿನ್ ಏತಾದೃಶಃ ಬಹವಃ ವಿಷಯಃ ಈಷತ್ಸ್ಪೃಷ್ಟಃ. ಇದಾನಿಂ ತು ಅಸ್ಮಾಭಿಃ ಹಿಮಪರ್ವತಸ್ಯ ಶೃಂಗೈಕ ಭಾಗಃ ಏವ ಅಸ್ಮಿನ್ ಕ್ಷೇತ್ರೇ ಪರಿಶೀಲಿತಃ ವಿದ್ಯತೆ. ಇತೋಪಿ ಪಾದಕ್ರಮಣಂ ಕರ್ತುಂ ದೀರ್ಘಾವಕಾಶಃ ಅತ್ರ ದೃಶ್ಯತೆ. ಇತೋಪಿ ಏಕಂ ಭವಿಷ್ಯತ್ಕಾಲೇ ವರ್ಧಮಾನಂ ಏಕಂ ಕ್ಷೇತ್ರಂ ನಾಮ ಬಾಲಸಾಹಿತ್ಯಂ. ಬಾಲಾನಾಂ ಕೃತೆ ಪುಸ್ತಕಾನಿ ಕ್ರೀಡನಕಾನಿ ಪಾಠ್ಯೋಪಕರಣಾನಿ ಚ ಸಂಸ್ಕೃತಾಧಾರಿತಾನಿ ಜನಾನಾಂ ಅಪೇಕ್ಷಾನುಸಾರಂ ಚಿಂತ್ಯತೆ ಚೇತ್ ಅತೀವ ನ್ಯೂನಾನಿ ಏವ ಸಮುಪಲಭ್ಯಂತೆ. ತಸ್ಮಿನ್ ಕಾರ್ಯೇ ಸರ್ವದಾ ಸಂಸ್ಕೃತಾಧಿಷ್ಠಾನಂ ಭವತು ಇತಿ ಶಂ. ಧನ್ಯವಾದಃ, ಶುಭಾಶಯಾಶ್ಚ.
1: श्रोतेहो, आताच आपण डॉक्टर ओंकार जोशी यांचं संस्कृतमधून भाषण ऐकलं. शीर्षक होतं संस्कृते वृत्त्यवसराहा. आणि याचबरोबर श्रोतेहो गिर्वाण भारती हा कार्यक्रम आम्ही इथेच समाप्त करत आहोत. पुन्हा आपली भेट आपल्या पुढच्या कार्यक्रमात. तोपर्यंत नमस्कार. या कार्यक्रमासाठी निर्मिती सहाय्य होतं वंशिका पोवार यांचं. या कार्यक्रमाच्या सादरकर्त्या नीलिमा पटवर्धन.